ಉದಯಂ ತುಬಿಡಾವಿ ತೆಹೇನಿ ಮೀನಿಕ ಎನ್ ಹೆನಿನ್ ದಾಯಿನ ನಿಸರಿ ಓಕ್ನಾ ದಾಯಿನ ಶಾಲ ತಿಮಿರ್ನ ಹೆನಿನ್ ತೋನ ಅಂಸ್ಯೋ ಹದೀದಾನೆ ಅದೇತ್ ಉನ್ ಊದೈ ಕೀ ಮಗ್ಗಾಲ್ ನಾಕು ಹೀದಾಬ್ ದಾಯನೋ ಕಕ್ ಹೀದಾಬ್ ಇಮ್ ರಶೀದ್ನ ಇಂಬರಿಯೋ ಎಂ ಬಲಿಬ್ದಿಯನೆ ಉಕ್ನ ಉನ್ ಊದೈ ಹೀದಾಬ್ ದಾಯನೋ ದಾಯ್ ಹೊಯ್ ದಾಯನ್ ಅಮಗೊಯ್ ದಾಯನ್ ಅಜಲಮ ಹೊಯ್ ದಾಯನ್ ಅಫಮ ಹೊಯ್ ದಾಯನ್ ಇತ್ತಿ ತೀಬಲೈ ಕಸ್ತಾ ಗತ್ ಕೀ ಕೆಂ ಕೀಮ್ ತತ್ ಅನ ಊದೈ ಕಗಿನ್ ಥೈ ಆತಿ ದಾಯಿ ಥಾ ಆತಿ ಮಸ್ಗಿ ಭಾಯ್ ಅಫರ್ಹಾ ಮಿಡ್ಡಾ ಗಲೆ ಅರೌ ಸಕನಾ ಸಮಿನ್ ಗಲೆ ಅರೌ ಇಂ ಶಬಿಬ್ ನಮಿ ಆದಿಬ್ ಎಂ ಬಲಿಬ್ದಿ ಔಕ್ನನೆ ಹೆನಿನ್ ನಾನ್ ನಿಸರಿಯು ತೆರ್ನೆ ಕಸ್ಸಾ ಕನ್ ತುಬಡಾವಿ ತೂಕ್ನ ಹನ್ ಅಫಮ ಧಾಯು ಎನ್ ಹೆನಿನ್ ನಿಸರಿಯು ತೂನ ಉನೂದೈ ದಾಬ್ ದಾಯನು ಮಮೋಯ್ಸ ಏಪ್ತಿಕ್ ದಾಯಿಯ ತೂನ ಅರ್ರಿಯು ಊದಿಸ್ ಓ ವಿನ್ ಹಮೋಯ್ಸಿಯ ತೋನಾ ತು ಊ ವಿನ್ ಓದಿಸ್ ನಕ್ಮನಾಯ ತೋನಾ ತು ತೇಮೈ ಕತೀನೆ ಎಂದ ವಾಜ್ಬಾಹಿನ ದೈ ಫಾಯ್ಸೇನೆ ತೋನಾ ತು ಎಂದ ಕತೀನೆ ತೇಮ ವಾಜ್ಬಾಹಿನ ದೈ ಫಾಯ್ಸೇನೆ ತೋನಾ ತು ಇನ್ ಹೆನಿನ್ ತುತ್ತೂನ ಕಸ್ತು ತುನೆಯದೆ ಉನೂ ದೈ ದಾಬ್ ದಾಯನೋ ಗುದಾನ ಹೊಯ್ ಶಂಬೀಬೋ ಯರೆ ಕೆ ಕತೀನೆ ಕಂಸೆ ದಾಯ್ ಸುಸೋತ್ನಿ ಆಯ ದಾಯ್ ಸಕನ ಸಕನಾತ್ನಿ ಆಯ ಅರೆ ಉನು ಸಿರಿಗ್ ದಿಸ್ ಅಕ ಯಕಿಯೋ ಬರು ಸಕನಾಯಿತ್ ಅನ ಅವರು ನಾನ್ ಹೈಸ್ ತಿಂದಿ ಐತ್ ಮಿಕ್ರೀಬ್ ದೋರ್ ದನ್ನಿ ಆಯ ಅರೆ ತುತ್ತೂನ ಅಂಬತು ಕಸ್ತು ಶಿಶುವೋ ಬೆ ಕಾತು ಹೀ ದಾಬು ನೋಧೈ ಅಕ್ರ ಕಾಥಾ ಅತಿ ಸಕಿಸ್ತೇನೆ ಕಾ ತೂನ ತೂರಾವ್ ಉನೂಧೈ ಓರಿಯ ಎಪ್ತಿಕ್ ತವಾಯನೆ ತೋನಾತು ಥದರಿ ಎಪ್ತಿಕ್ ಎದೇನೆ ತೋನಾತು ಓಧೈ ಅಂಸಿ ಬರು ಕ್ಷವ ಉತಿವರಿಯ ಅಮ ಅಕ್ಷವ ಇಕತಿಯ ಖನ್ ಅಂಸಿ ದಾಯ್ ತಿವರಿ ಆಯ ಊತ ಕೂಕನ ಉನ್ನೆ ತಮ ಅಗ್ವಿ ಕಾಯಕ್ ದಾಯ್ ತಿವರಿಯು ತು ದಾಯಿನ ಇತು ಬರಿ ತು ಕುಂಬತು ಲೈತ್ ಲೈತ್ ವಿತ್ ಕಾಯ್ ತರು ಬರೋತಿ ಶಿಶುವೋವಿ ತರು ಹಮೋಯ್ಸಿ ತುಕ್ ಬರು ಉನ್ ದಾಯ್ ವರೆ ಉನ್ ದಯೂನ್ ತು ಬಿಡಾವಿ ಆಕನ ಉನ್ನೆ ತಮಗ ದಕೀಕೇನ್ ಶೌವಿ ದದಾಯಿ ಬಾ ಆನ್ ಹೆನಿನ್ ಅರೆ ತೂನ ತೂರಾವ್ ಉನೂಧೈ ಉಗವಿ ಸುರಾತಿ ಹೀದಾಬ್ ದಾಯನು ಬೇನ್ ಓದೋರ್ ಏಪ್ತಿಕ್ ಉಮ್ಕಿರ್ ದಾಯಿಯ ತೂನ ದಾಯಿ ತು ಅಮೋಯ್ಸ ದಾಯಿಯ ತೂನ ದಾಯಿ ತು ಸಿದ್ಕಿ ತಿಂಫರಿ ದಾಯ ಯರೆ ಕೋಸ್ದಿಕ್ ಅಲ್ಲಮಾನ ಸಿದಿಕ್ ಅಂಫರಾದ್ನ ಅರೆ ಉನೂಧೈ ಬರ್ರ ಫಿರ್ ಅತೀತ್ ಬರುಕ್ ಉಷಾರಿ ವಿಕತಿಯಕ್ ತಿಮದಾರಿಸ್ತೆ ವಿಕತೀನೆಕ್ ಅರೆ ಉಸೂಗಿ ವಿಕತಿಯಕ್ ಉರಾವಿ ವಿಕತಿಯಕ್ ಉನೋಧೈ ನಸ್ ನಿಯಾಯ್ ತಿಮೋರಿ ಮಾಯಾ ಓನ್ ಅಮಾಕ್ ತಕ್ರಿತ್ನಿಯೇ ಖನ್ ಉಂ ಬರುಕು ಬಕೈ ತುಮಗೀತಿಯು ದಾಯ್ ಗೊತ್ ಕಿ ತುಮಗ ಶಿಬು ತಕ್ರಿತ್ನಿಯೇ ಕ ಶಾಲ ದಾಯಿಂ ತಿನಿ ಅದೀತಿತ್ ತು ಶಬುಪ್ತಿಯೋ ಗೊತ್ ದಾಯ್ ತಿವರಿ ಇನ್ ಹಿನಿನ್ ತು ನಿಸರಿಯು ಕಸ್ತು ಉನೂ ದಹಿ ದಾ ಬೆಹೇನ್ ಕಗ್ ಅದ್ಗಿರೇತಿತ್ ಮಸ್ಗಿ ಹುವ ರಮಾತೆ ಹುವ ಆ ದಾಯಿ ಥಯ ಆತಿ ಹುವ ಕಗ್ ದಾಯ್ ನೇದೈತ್ ಏಂ ಬಲಿವ್ ನೇದೋ ಉದಯೂನ್ ತು ಬಿಡಾವಿ ತೆಹೇನಿ ಮೀನಿ ಕ ಇನ್ ಹಿನಿನ್ ಕಸ್ತೋ ತೋನ ತು ದಾಯಿ ಥೋಕ್ನ ನೆಹರುವೆತ್ ದಾಯಿ ಥಾ ಆತಿ ದಾತಿ ನೇತ್ ಅರೇನೆ.